ಏಚಿ ಬಸಿಲ ಯೇಶುವ ಮಾಬ ವಿಚಾರ್ತರ ಪ್ರಿಯನ ಉಜಿ ಚಿ ಬಸಿಲ ಯೇಶುವ ಮಾಬ ವಿಚಾರ್ತರ ಪ್ರಿಯನ ಉಜಿ ಜಮಂಗೆಯೋ ಮಾತದ್ರವ ಜವ ಮಾತ ಉಸುಮ್ ಯಾಚಿ ಔದಪಿ ಒಂದುನು ಪಕ್ಕಿಸ್ಮಾರನೌ ಯಕಿಂದಿ ಕೀಗಿ ಜಮಾದ ಮೋರ್ಯೋಲು ಪಟವ ಮಾತ ಉಸುಮ್ ಯಾಚಿ ಏದಪಿ ಒಂದುನು ಪಕ್ಕಿಸ್ಮಾರನೌ ಯಕಿಂದಿ ಕೀಗಿ ದಪಿ ಒಂದುನು ಪಕಿಸ್ಮಾರನೌ ಯಕಿಂದಿ ಕೀಗಿ ಜಮಾದ ಮೋರ್ಯೋಲು ಪಟವ ಮಾತ ಉಸುಮ್ ಯಾಚಿ ಔದ ಸ್ಖಾತ್ ಪಿ ಸೀನವಿ ಮುಲ್ಯಾನವರ್ಲ ನಿಜದೀನವರ್ತ್ಲ ದಸ್ಖಾತ್ ಪಿ ಸೀನವಿ ಮುಲ್ಯಾನವರ್ಲ ನಿಜದೀನವರ್ತ್ಲ ಜಮಾದ ಪ್ಲಾರ್ಚಿ ಜನ ಜವ ಮಾತ ಉಸುಮ್ ಯಾಚಿ ದವಳಿ ಹೂರ್ಮಿದ ದಾರೋದ ಲಾಸ ಸಾಹತಲ ದವಳಿ ಹೂರ್ಮಿದ ದಾರೋದ ಲಾಸ ಸಾಹತಲ ಅಜಜ ಘೇಕ್ಕಿಮಿ ಪ್ರಥವ ಮಾತಾ ಉಸುಮ್ಯಾಚಿ ಮಾತಾ ಉಸುಮ್ಯಾಚಿ.

0: ಮುಮನ್ ಸೇ ಬೋಗಲಿಕ್ಕೆ ಈಗ ಕಂಚಿ ಡಿ ಎಚ್ ಎಂ ಎಸ್ ಕಡೆ ಇದೆ, ಕಂಚಿ ಬಿ ಎಚ್ ಎಂ ಎಸ್ ಕಡೆ ಇದೆ, ಕಂಚಿ ದ ಹೋಮಿಯೋಪ್ಯಾಥಿಕ್ ಪೌದಗ ಫೀಲ್ಡ್ ಕ ಯೋಡಿರ ಕಾಮಯಾಬ ಔಡಿರ ಯೋ ಎಕ್ಸ್ಪೀರಿಯನ್ಸ್ ಲರುನ್ ಕೆ ಡಾಕ್ಟರ್ ದೇ ಅಗದ ಪಿ ಖಬರ್ ಖಾರನ ಆಗಲಿ ಉ ಸ್ವಾಬೈ ತಾವಲ ಜಿ ಸ್ವಾಬೈ ಡಿರ್ ಖಲಕ ದಿಜಿ ಅಗ ಪಿ ಖಬರ್ ತ ವರ್ಜಿ ದ ಇಲಾಜ ದ ಕವಲು ದಬಾರ ದ ದಗ ಡಾಕ್ಟರಾನು ಲಾ ವರ್ಜಿ ಯೋ ಖುದ ಅವಿ ಪೈಸಿಂ ಬಿ ಇಂತಿಹಾಡಿ ರಿಜಾದ ಲಗಿ ಕಿ ಪಕರಯಾನು ಬಾಂದಿ ಬಾಬಾ ಬಲ್ಚಿ ಕಲ ಪಿ ಖಬರ್ ತ ಯೋ ಡಾಕ್ಟರ್ ಲವರ್ಷಿ ನು ಅಗ ಡಾಕ್ಟರ್ ಎಂ ದ ಮದ್ರಸ ದುನಿಯಾ ಪೈಸಿ ದಿನ ಅಗಲಿ ವಲ ಜಿ ಅಗಿಂ ದ ವಯಾನಿ ವರ್ಕ ಯೋ ಅಗುಯಿನ ಪೈಸಿ ಅಖಲಿ ಓ ಪೈಸಿ ಲಗಿ ಗಿಡಿ ರಿಜಾತಿ ನಮಂಗ ಸೂಚ ದ ಉಕಳಲು ಚೆ ಉಸ್ ದ ಸವಾಬೈ ದ ಖಲ್ಗು ದ ಪಾರಾ ಸ ಪಿ ಖವರ್ ತಾ ಇಸ್ಲಾಮಾಬಾದ್ ತಾ ಯಾ ನೂರ್ ಉಸ್ಸಿ ಮುತಾ ಆಲ್ ಪದ ತಲು ಜರೂರತ್ ನಿಷ್ಟರೆ ವಲಿ ಚಿ ರಿವಾಲ್ ದ ಸವಾಬೈ ಚಿ ಗಂ ಬಿಮಾರಾನ್ ದಿ ಅಗ ಡಿರ್ ಜ್ಯಾತಿ ಯನಿ ದ ಪಿ ಖವರ್ ಖಾರ್ ತಾ ಯಾ ಪಿ ಖವರ್ ತಾ ಡಾಕ್ಟರಾನು ಲಾ ಹೇ ಡಿರ್ ಬಿಮಾರಾನ್ ಜಿ ಓ ದರ್ ಡಾಕ್ಟರ್ ಯೋ ದಿ ನಮಂಗ ದ ಡಾಕ್ಟರ್ ಚಿ ಗಂ ದಿ ದ ಪಿ ಖವರ್ ನರಾವಸ್ ತಲು ಸವಾಬೈ ತಾ ಪ ಸವಾಬೈ ಕಿ ದಗ ಅಸ್ಪತಾಲ್ ಕಿ ಮೌಜೂದ ವಿ ಕಂ ಚಿ ದ ಸಾಸು ದ ಮುಖ್ತಲಿಫ್ ಬಿಮಾರು ಪಯೋ ಬೆಹ್ತರೀನ್ ತರಿಕೆ ಸರ ಇಲಾಜ್ ಕೈ ಪಯೋ ಬೆಹ್ತರೀನ್ ತರಿಕೆ ಸರ ದಸ್ತಾಸು ಟ್ರೀಟ್ಮೆಂಟ್ ಕೈ ತಾಸು ದ ಸವಾಬೈ ತಾಸು ದ ಲರೈ ತಾಸು ದ ಗಣೈ ಚಿಮುಂಗ ದ ಸವಾಬೈ ನ ಬತ್ಲು ದ ಪಿ ಖವರ್ ಖಾರ್ ತಾ ಪಿ ಖವರ್ ಸರ್ ದ ಮುಂಗ ತ್ಲು ಓ ಪಿ ಖವರ್ ಕೆ ಬಜಿ ಗಮ್ ದೆ ಮುಂಗ ದ ಪಿ ಖವರ್ ದ ಡಾಕ್ಟರಾನು ನ ಕಾಲ್ ಮುಂಗ ಇಲಾಜ್ ತರಲಾ ಸಗವಲು ದ ಪಿ ಖವರ್ ಖಾರ್ ದ ಶಾಮನ್ ದಗ ದ ಡಾಕ್ಟರಾನು ನ ಬಾ ಮುಂಗ ಯೋ ಬೆಹ್ತರೀನ್ ಯಾ ಖ ಇಲಾಜ್ ತರಲಾ ಸಗವಲು ತಾಸು ಲ ಉಸ್ ಪಿ ಖವರ್ ತಾ ಯಾ ಇಸ್ಲಾಮಾಬಾದ್ ತಾ ಯಾ ನರೂರ್ ಸಿಮು ತಾ ದ ತಕ್ ಜರೂರತ್ ನಿಷ್ಟರೆ ಉಮ್ ದ ಪಿ ಖವರ್ ಖಾರ್ ಯೋ ತಕಡಾ ಡಾಕ್ಟರ್ ಬಾದ ಸಾಸು ಸವಾಬೈ ಅಸ್ಪತಾಲ್ ಕಿ ಮೌಜೂದ ವಿ ಸಹರ್ ದ ಅತ್ತ ಬಜು ನವಾಲಾ ತರ ಗರ್ಮಿ ದೋ ಬಜು ಪೂರಿ ತಾಸು ರೋಜಾನಾ ದ ಪೀರ್ ದ ರಜ ನವಾಲಾ ತರ ಜುಮಿ ರಜ ಬೋರು ವರ್ತಲೆ ಶೈ ಔ ಬಗೇರ್ ನಂಬರ್ ಜಿಗಮ್ ದೆ ತಾಸು ದ ದಗ ಡಾಕ್ಟರ್ ನ ಇಲಾಜ್ ಸರ್ಲಾ ಸಗವಲೆ ಶೈ ಔ ಖಪಲು ಬಿಮಾರೋ ತಾ ಪ ದಿ ನಂಬರ್ ಮುಕಮಲ್ ತೋ ಗಬಾನ್ ದೆ ಲ್ವೆ ದಾ ವಲೆ ಶೈ ಚುಂಕಿ ಫ್ರೀ ಗೇಮ್ ಜಿಗಮ್ ದೆ ಅ ಸರ್ಫ ಜಮುಂಗ್ ದ ಜುಮಿ ಪೂರೋಜ್ ಬಾಂದಿ ವಿ ಕಬಾನಿ ಕ್ರದಿ ಮತಲಬ ಬಿಲ್ಕುಲ್ ಅಮ್ ದಾನ ದೆ ಚಿ ಮತಲಬ ಜಮುಂಗ್ ಫ್ರೀ ಗೇಮ್ ಪನೂರ್ ರೋಜ್ ಬಾಂದಿ ವಿ ನು ಆಗ ರೋಜ್ ಬಾನೆ ಮುಂಗ್ ಜಾನ ನ ಮುಕಮಲ್ ಲಕ ತಾಲೂಕಿ ಜಾಲಿಮಾನ್ ಜೋಡ್ ಕಿಡಿ ವಿ ಗನಾ ಜಿ ಬಕಮ ರೋಜ್ ಬಾನೆ ಜಮುಂಗ್ ಫ್ರೀ ಗೇಮ್ ನಿ ವಿ ನು ಅಲ್ತಬಾ ದ ಸ್ಟಾಸು ಸರ ಬ್ಯಾ ಹುಂ ಪ ದವಯಾನು ಕಿ ರಿಯಾಯತ್ ಕವಲೆ ಕಿ ಗಿ ತಾ ಸರ ಪೋ ಟೆಸ್ಟ್ ಕಿ ರಿಯಾಯತ್ ಕವಲೆ ಕಿ ಗಿ ಖಪಲ್ ದಗರಂಗಿ ಕ ಚರ್ತಾ ಮಾರ್ ದ ದಗರಂಗಿ ಕ ಚರ್ತಾ ನಂಬರ್ ವಾ ಜಮುಂಗ್ ಫ್ರೀ ಕೇಮ್ ನಿ ವಿ ನು ಜಮುಂಗ್ ಚಿಕಮ್ ಡಾಕ್ಟರಾನ್ ಸಾಹಿಬಾನ್ ದಿ ಅಗಬಾ ಸ್ಟಾಸು ಚಿಕಮ್ ಇಲಾಜ್ ದಿ ಅಗಪ ಯೋ ಬೆಹ್ತರೀನ್ ತರಿಗೆ ಸರ ಕಿ ಗಿ ವಲೆ ಜಿಸಂಗ ಮುಂಗ್ ಜಿಕರ್ ಮಾ ಪರುಣಂ ಜಿಕರ್ ಕಡೆ ಉಸ್ ಬ್ಯಾಮ್ ಜಿಕರ್ ಕೋಮ್ಚಿ ತಾಸು ಕದ ನೂರು ಹೋಮಿಯೋಪ್ಯಾಥಿಕ್ ಡಾಕ್ಟರಾನು ನ ಇಲಾಜು ನ ತರಲಾ ಸಗಿಡಿ ಜುನ ಯೋ ಖಬರ್ ಜಮಾಜಾನ್ ಸರ ಯಾದವ್ ಸಾದೆ ಚಿಪ ನೂರು ಹೋಮಿಯೋಪ್ಯಾಥಿಕ್ ಇಲಾಜು ನು ಕಿ ಓ ಜಮುಂಗ್ ಪೋ ಹೋಮಿಯೋಪ್ಯಾಥಿಕ್ ಇಲಾಜು ನು ಕಿ ದ ಜಮಕಿ ಓ ದ ಆಸ್ಮಾನ್ ಫರಕ್ ದೇ ಜಿ ಜಮುಂಗ್ ಪೋ ಹೋಮಿಯೋಪ್ಯಾಥಿಕ್ ಇಲಾಜ್ ಕಿ ಓ ನೂರು ಹೋಮಿಯೋಪ್ಯಾಥಿಕ್ ಇಲಾಜ್ ಕಿ ಫರ್ಕ್ ದಾದೆ ಜಮುಂಗ್ ಪೋ ಹೋಮಿಯೋಪ್ಯಾಥಿಕ್ ಅಸ್ಪತಾಲ್ ಕಿ ತಾಸು ತಾ ಯೋ ಅಡ್ವಾನ್ಸ್ ಇಲಾಜ್ ದರ ಕವಲೆ ಕಿ ಗಿ ಅಡ್ವಾನ್ಸ್ ಇಲಾಜ್ ದಾಸೆ ದರ ಕವಲೆ ಕಿ ಗಿ ಚಿ ತಾಸು ಖಾಸ್ ಕರ್ ಜಿಗಮ್ ದೇ ಸೈಕೋಥೆರಪಿ ತಾಸು ಕವಲೆ ಕಿ ಗಿ ಫಿಸಿಯೋಥೆರಪಿ ತಾಸು ಕವಲೆ ಕಿ ಗಿ ತಾಸು ದ ಜಿಗಮ್ ದೇ
1: ಚೌರಾನ್ವೆ
0: ತಾಸು ತಾ ಫಸ್ಟ್ ಡೋಸ್ ದರ ಕವಲೆ ಕಿ ಗಿ ಪದಗ ಅಸ್ಪತಾಲ್ ಕಿ ಪದಗ ಉಪಿಡೈ ಕಿ ಯಾನಿ ಫಸ್ಟ್ ಡೋಸ್ ದಾಸೆ ಡೋಸ್ ವಿ ಚಿ ತಾಸು ಬಜಮುಂಗ್ ಪೋ ಅಸ್ಪತಾಲ್ ಕಿ ದನನ ದ ಡಾಕ್ಟರ್ ಪ ಕಮರ ಕಿ ದನನ ತಾಸು ಸುಮ್ರ ಕ್ರಾನಿಕ್ ನ ಕ್ರಾನಿಕ್ ಬಿಮಾರಿ ವಿ ಅಗ ಬಸ್ ತಾಸು ದ ಅಸ್ಪತಾಲ್ ಪ ದನನ ತಾಸು ದ ಬಖಪಲ ಫೀಲ್ ಕಿ ಗಿ ತಾಸು ತೋ ಬಖಪಲ ಬಾಂದಿ ಲಗಿ ಗಿ ಮನ್ ಚಿಯರ ಹುವಾ ಕಿ ಜದಿ ದವಯಾನು ಬಿ ಇಂತಿಹಾಡ್ ಇರ್ಜಾತ ರೋಗ ಕಡಮ ಯಾ ದವಯಾನು ಬಿ ಇಂತಿಹಾಡ್ ಇರ್ಜಾತ ಜೋಡಕಮ ಜದರ್ತಾ ಉಸುಸ್ ದ ಅಗಬಲ್ ದ ಯೋ ಬಿಮಾರ್ ಜಿಗರ್ ಕೋಮ ಓಲಿ ಜಿ ಖಬರಿ ಜಾತಿ ಗಿ ಪಾತ್ ಜರ್ತ ದ ಯೋ ಬಿಮಾರ್ ಜಿಗರ್ ಕೋಮ ಚಿ ಪ ಸವಾಬೈ ಕಿ ಬಖಪಲ ಬಾಂದಿ ಜಮುಂಗ್ ಚಿಕಮ್ ಡಾಕ್ಟರ್ ದೇ ದ ಅಗಿ ಸರ ಜ ಮೌಜೂದ್ ಉಮ ಔ ಮಂಗ್ಲ ಯೋ ಬಿಮಾರ್ ಚಿಕಮ್ ದೇ ಸವಾಬೈ ಅಸ್ಪತಾಲ್ ತರಾಗಲಲು ಅಗಿ ತ ಮಸಲ ದಾವ ಚಿ ದ ಅವಿ ಪ ಉಗ ಕಿ ಮಸಲ ವ ಉಗ ಕಿ ಮಸಲ ದಾವ ಚಿ ಅವಿ ಲಾಸ್ ನ ಸೂಚಿತವಲಿ ನು ಜಮುಂಗ್ ಪ ಹೋಮಿಯೋಪ್ಯಾಥಿಕ್ ಯೋಡಿರ್ ಬೆಹ್ತರೀನ್ ದ ಟಾಪ್ ಕ್ಲಾಸ್ ಮೆಡಿಸಿನ್ ದೇ ಕಜಗಲ ತೇಗಮ ನ ಕಜಗಲ ತೇಗಮ್ ನ ವಲಿ ಚಿ ನೂರ್ ಖುಬ ಡಾಕ್ಟರ್ ಸೇಬ್ ದ ದಿನ ಖಬರ್ದಾರ್ ವಿ ಕಜಗಲ ತೇಗಮ್ ನು ಜಮಾ ಬಖ್ಯಾಲ್ ಚಿ ಪಲಸಟಿಲ್ ಅನು ಮೂರ್ತ ವೈಲೆ ಕಿ ಪಲಸಟಿಲ್ ಯೋ ದಾಸಿ ಮೆಡಿಸಿನ್ ದೇ ಚಿ ಅಗ ಅಗ ಚಿ ಸೂಕ್ ದ ಖಬರ್ ಕಿ ಜಮಾ ಬಲಾಸ್ ಬಾನೆ ಬೇ ಇಂತಿಹಾಡಿ ರಜಾ ದರ್ದ್ ರಾಜಿ ಜಮಾ ಬಖಪ ಬಾನೆ ಬೇ ಇಂತಿಹಾಡಿ ರಜಾ ದರ್ದ್ ರಾಜಿ ಯೋ ಜಬಿ ಖಿದ ಲಾಸ್ ಚಿ ತವಲೆ ನ ಶಮಾ ಕಲಾಸ್ ಚಿ ತುಮ ನು ಮಾದರ ಸಿಲೆ ಕಿ ಜಿ ಲಾಸ್ ರಾನ ಲಳಕಿ ಗಿ ಲಾಸ್ ಮೆ ಮಾತಿ ಗಿ
1: ಬಲ್ಕಿ
0: ಯಾ ದ ಉಗ ಮೆ ಮಾತಿ ಗಿ ಯಾ ದ ಲಾಸ್ ಚಿ ಗಮ್ ಬಂದೆ ದಾ ಮೆ ಮಾತಿ ಗಿ ಯಾ ದ ಖುಪಿ ಚಿ ಗಮ್ ಬಂದೆ ದಾ ಮೆ ಮಾತಿ ಗಿ ಕಮ್ ತ ಚಿ ಜುಡು ನ ವೈಲೆ ಕಿ ಗಿ ನು ಜಮಂಗ್ ಪಾ ಅಸ್ಪತಾಲ್ ಕೆ ದನ ನ ಯೋ ಜನಾನ ದ ಖಬರ ಕವಲ ಚಿ ಮತಲಬ ಸದಾ ಲಾಸ್ ನ ಶಮಜು ಉಚಿತ ವಲ ನ ಡಾಕ್ಟರ್ ಸಬರ್ ತವೆ ಲಕ್ಷಾನೆ ಸಬರು ಕಾ ಪೇಲೆ ಚಿ ಗಲೆ ದ ವಿ ನು ವರ್ಕ ನ ನೋರ್ತವೆ ತದ ಲಾಸ್ ಚಿ ಗನು ಬಿಖಿ ಲಾಸ್ ನ ಸೂಚಿತ ವಲೆ ಜಿ ಚಿ ಗಲೆ ವಲ ಮೆಡಿಸನ್ ವರ್ಕ ಲು ಕಲೆ ಪಲ್ ಸಟ್ ಗಿ ಲ ಮೆಡಿಸನ್ ದ ಫಾರ್ಮಸಿನ್ ರ ಆವಾಗ ಸಲು ವರ್ತವೆ ಚಿ ಜಬ ಓ ರಾಖಾರ ಕಾ ಪಾತ ಗ ಖುಲ ಕುಲ ಕ ಉಪ ಜಬ ಬಾನಿ ವರ್ತೆ ಯೋ ಪಿನ್ಜ ಕತ್ರಿ ಉಕಳಲಿ ಯೋ ಪಿನ್ಜ ಕತ್ರಿ ಜಿ ವರ್ತ ಸಂಗ ಉಕಳಲಿ ವರ್ತವೆ ಲಿ ಚಿ ಉದ್ವ ಮಿನಟ ಸಬರು ಕ ಚಿ ಸಂಗ ಉದ್ವ ಮಿನಟ ಸಬರು ಉದ್ವ ಮಿನಟ ಬಾದ ವರ್ತವೆ ಚಿ ಉಸ್ಲಾ ಸುಚಿತ ಕಾ
1: ಅಸ್ಪತಾಲ್ ಬ್ರಾಂಚ್
0: ಓನು ಏಕದಂ ಜಿ ಗಮ್ದೆ ಜನಾನಾ ದಗ ಲಾ ಸುಚಿತ ಕಳಲು ಓ ರಬ್ಬಿ ಜುಲ್ ಜಲಾಲ್ ವರ ಲಾ ಜಮಂಗ್ ಪ ಅಸ್ಪತಾಲ್ ಕೆ ದನನ ಶಿಫಾ ವರ ಕಳಲು ನು ಫಸ್ಟ್ ಡೋಸ್ ದಿತ ಹೋಗಿ ಲೇಕಿ ಕಿ ಉಸ್ ಮತಲಬ್ ಬಿ ದಾಮ್ ಬಿಲ್ಕುಲ್ ನ ದೇಚಿ ಸಿರ್ಫ ಓ ಸಿರ್ಫ ದಗಿ ಮಸಲಿ ದ ಪಾರ ದ ಲಾ ಸುಚಿತ ಓಲು ದ ಪಾರ ಯಾ ಚರೆ ಚಾಕ ಲಾಸ್ ಬಂದ್ವಿ ದಾಗ ಖಲ್ಗು ದ ಪಾರ ಜಿ ಗಮ್ದೆ ದಗ ಮೆಡಿಸಿನ್ ದಿನ ಜಿನ ಪ್ರಾಣಿ ಚುಂಗೆ ಹೋಮಿಯೋಪ್ಯಾಥಿಕ್ ಯೋದಾಸಿ ಬೆಹ್ತರೀನ್ ಫೀಲ್ಡ್ ಯಾ ಹೋಮಿಯೋಪ್ಯಾಥಿಕ್ ಯೋದಾಸಿ ಬೆಹ್ತರೀನ್ ತರಿಗೆ ಇಲಾಜ್ ದೇ
1: نسته شوی
0: چې هغه کې د یو د خلاص د پاره یو د وېدا د ګس لاس د پاره بل د وېدا د بوډا د بیمار د پاره یو د وېدا د ځوان د بیمار د پاره بل د وېدا د مشر د پاره یو د وېدا د کشر د پاره بل د وېدا خیر دې کده مشرم یو بیماری وی کده کشرم یو بیماری وی خو مونږ له یو شان دواینه نه شورګولې دي ځکه چې هوميوپات کې مونږ علاج په علاماتو باندې کوي چې کله علاج په علاماتو باندې یو انسان کوي هغه به د یو بیمار د سټرکچر ګوري باډي سټرکچر به ګوري باډي به ګوري وزن به ګوري نوم به ګوري سوري عمر به ګوري د عمر سره سره به کوم دي دغه کنډیشن ګوري جایره د وزن سومره دي دا کمزور دي دا غټ دي دا پات کې هتمن دي دا طاقتور دي کنه سل وبدا دا هر څو ګوري د اغې نه باندې کوم دي یو بیمار ته علاج کولې کیږي چې تاسو د دغه قسمه مسلو سره مخې او تاسو وایي چې مونږ د ډیرو هوميوپاتیک علاجونو نه علاجونه کړی دي مونږ د ډیرو زیاتو د ډاکټرانو باندې ګرځېدلې یو ایون لکه مونږ ایلوپاتیک له خو تلتلې یو خو هوميوپاتیک نه هم زلبې انتها ډیر زیاتور دي دا هغه خلکو د پاره زمونږ د اسپیټال دغه د راتګ لګ نه بلکې به انتها ډیر زیاتور د ضروری دي ضروری ورته ځکه دي چې تر دغه اسپیټال کې بعد دغه بیمارانو چې کوم نا امیدي ده هغه به د خیره ختمیږي ان شاء الله چې یو ځل تاسو راشي تاسو چې یو ځل زمونږ دغه اسپیټال وزیټ وکړي او تاسو کله زمونږ د اسپیټال دغه طریقې علاج وګولې چې کوم فرسٹ ډوز مونږ یو بیمار لور کوو مونږ کونسلنګ کوو بیمار ته سیکوتری بورد کوو فیزیوتری بورد کوو یو پات کم چې په هوميوپاتیک کې په فرسٹ ټایم باندې داسې ځونه مونږ روباسلې دي من مالک تاسو به ډېر هوميوپاتیک علاج تکړه تکړه هوميوپاتیک ډاکټرانو نه علاجونه اسپیټال د سوابي برانچ انتخاب وکړي کوم علاج مونږ یو بیمار لور هغه طریقې سره تاسو لکل هم یو ډاکټر باندې علاج نشي ترلاسه کولای نو تاسو مهرباني ده وکړئ د تاسو زمونږ د سوابي د اسپیټال یعنی په سوابي کې زمونږ یو اسپیټال دی دغه اسپیټال کې زمونږ تکړه ډاکټران صاحبان موجود وي کوم کې په سور بابا جانګیر روډ باندې د صاحب حق سي مدرسې سره بالکل دیوال په دیوال مدرسه هیدر مومند اسپیټال سوابي ورته ویل کیږي تاسو ورشي او دغه سوابي د اسپیټال نه یو ځل خیر دی یو ځل مونږ د خدمت مو کرا کی کجر د تاسو مطمئن شوي دغه د دغه دویان واخلي یا دغه علاج تاسو ترلاسه کړئ مطمئن شولي هم باندې چې تاسو خپل باندې وایي چې را کوم خبره تاسو په ریډیو باندې کړی وي هغه خبره بالکل هم داس دینه دیږي مونږ چې کوم خبره په ریډیو باندې کوو اومک خبره به تاسو ته دغه اسپیټال کې هم لګيږي ولې چې دغه اسپیټال زمونږ د نن نه بلکې د تیرو د 12 کالو زمونږ دغه اسپیټال را روان دی دغه یو برانچ را روان دی دغه یو سیریز را روان دی او دغه سیریز تاسو ته مخامخ دی تاسو ته مخاطب دی تاسو مهرباني ده وکړئ د سوابي د اسپیټال د تکړه د ډاکټرانو نه علاج ترلاسه کړئ او خپلو بیمارو ته یا الله خیر خپلو بیمارو ته په مکمل توګه باندې الوداع وایي په د مزیدو معلوماتو د کولو د پاره تاسو په دغه نمبر باندې کال ملا وخل شي 0339394941 یعنی 0331 93 94 94 1 په دغه نمبر باندې تاسو کال ملا وخل شي او تاسو زمونږ د سوابي د اسپیټال په باره کې معلومات کولای شي چونکی ما خبره د نن ورځ په باره کې کول نو د نن ورځ په باره کې به تاسو دا خبره وکړم چې نن د ریډیو سډیر بیماران زمونږ دغه اسپیټال ته راغلي وو ولې چې نن وا افریقیم په بیا پرون ما خبره د الرجي په باره کې غړي وای یعنی زمونږ نن خاص او پی ډی د الرجي په باره کې وای یعنی د هغه بیمارانو لپاره وکم خلکو د چي د ساينس الرجي دا کوم خلکو د چي د دست الرجي دا کوم خلکو د چي د پولن الرجي دا کوم خلکو د چي د پولوشن الرجي دا کوم خلکو د چي دا لګيږي چې مونږ ته د خارخ به انتها ډیر زیاته مسله ده دا هغه بیمارانو لپاره زمونږ په دغه سوابي اسپیټال کې نن ډیرا یو خاص او پی ډی شوی و او چې کوم بیماران به هم نن راتلل او دغه خبر به کول چې د الرجي بیمار یم نو ما ته پته لګیدل چې ردی بیگا پروگرام اوریدلې دی او دوی د بیگا د پروگرام نه خبردار شوی دی او نن زمونږ سوابي اسپیټال ته راغلی دی نو الله تعالی دی رب ذل جلال دی دغه بیمارانو ته شفای کامل ورکی که څوک د څه قسم بیماری لپاره هم راغلی وو زما بورته یو پیغام دا وی چې منما تاسو ته به مونږ یو ډیر ښه ټریټمنټ درکړی وي مونږ منما چې تاسو به زمونږ د ډاکټر صاحب د طریقې علاج نه مطمئن شوی تاسو به زمونږ د دوایانو نه مطمئن شوی خو ګره یوازې به دې باندې کار نه کیږي تاسو مطمئن شئ او دوایانې اوسئ بلکې د دوایانو صحیح طریقې سره استعمال د به انتها ډیر ضروری دی که په یو دوی باندې تاسو نه پوهیږئ تاسو مهرباني ده وکړئ چې زمونږ د سوابي چې کوم هیلپ لائن نمبر دی په هغه واتس اپ باندې تاسو دغه دوایانو نه پکچر وباسئ, تاسو به دغه نمبر باندې ولیږئ او تاسو به دوایانو باندې صحیح مانو سره او په صحیح طریقے سره ځان پوهیږئ جی. ولې چې تر څو پر تاسو به دوایانو په صحیح مانو کې بوښوي نه, تاسو ګډیرم زمونږ د بیان یا که تاسو مونږ ډیرم علاجو کې نو تاسو کلم نشي روغېدلی جی. نو صحیح مانو کې او صحیح